ಹಾಡು ಕಲ್ಲೋ ಕಲ್ಲೋ ಹಲ್ಲೋ ಹಲ್ಲೋ ಒಮ್ಮೆರಿ ಚಮ್ಮಕ್ ಕಲ್ಲೋ ಹಲ್ಲೋ ಹಲ್ಲೋ ಒಮ್ಮೆರಿ ಚಮ್ಮಕ್ ಕಲ್ಲೋ ಆವ್ ಆವ್ ಕರ್ಲೇ ಪ್ಯಾರ ಚಲ್ಲೋ ಚಲ್ಲೋ.